0: ಮನಿಲಾಯೋ.
1: ಯು ಆರ್ ಯು ಆರ್ ಯು ಆರ್
2: Jala Radio, Headlines.
3: In Liechtenstein kan voortaan het oudste kind, man of vrouw, automatisch troonopvolger worden. Hier.